0: ಬದೇ ಬದೇ ಸಾಕುತ್ತಿ ರೇಡಿಯೋ ಬರೀ ತೋಹೈಮು ಭೇಜೋ ರೇಡಿಯೋ ರೀ ರೇಡಿಯೋ ಮರ್ಸಂಗಿರಿ ತಮ್ಮ ಗೇರಿ ಸಮಾಚಾರ ಖಾಲ್ ಖಾಯ್ಬ
1: ಸೇವಾಗ್ರಹೀ ಮರ್ಕರಿ ನೇಪಾಲಿ ಕಾಂಗ್ರೆಸ್ ಕೇಂದ್ರೀಯ ಸದಸ್ಯ ಲಮ್ಜುಂ ದಕಾಲೆ ಆರಕ್ಷಣ ಕೇಂದ್ರೀಯ ಸದಸ್ಯ ಮೇ ಉಮೇದ್ವಾರಿ ಬರೀ ಲಿವ್ಲು ಜನ ನೇತಾ
2: ಮೈ ರೇಡಿಯೋ ಮರ್ಸಂಗಿ ದಕಾಲಿ ದಿನ ನಾನರ್ಬೆ 8 ಬಜೆ ಖಬೆ ತಮ್ಮ ಕೇ ಸಮಾಚಾರ ನೇ ಬರೀ ಆಮ್ಲಿತ್ ಓ